ನಾಮ ಈಗ ಊಹ ಉನ್ ಸಂಕಾಮ ಬಿನ್ ಹರ ನಾಮ ಅವರ ಸವಥೋರ ತೃಪ್ತ ಅಗಾವೆ ಹರ ದರ್ಶನ ಮನ ಮೂರ ಹರ ಹಾವ್ ಪವಿತ್ರ ಭಂಡಾರ ಗುರಬಾಣೀ ಲಾಲ ಗಾತ ಸੁನ್

ಸುನಿ ಮೇರೇ ಮನ ಮನಸ್ಸು ಸೇವಿಗೇಹ ಅಲಖ ಅಪೇವಿಗೇಹ ತಾಸು ಪ್ರೀತ ಕರಹ ಬಿನ್ಸ ನ ಜಾಯೇ ಮರಹ ಗುರ್ತೆ ಜಾನ್ಯಾ ನಾನಕ ಮನ ಮಾನ್ಯಾ ಮೇರೇ ಮನ ಆಸಾವರಿ ಮಹಲ್ಲಾ ಪಂಜವಾ ಏಕ ಓಡ್ ಗೋಹ ಗುರ್ತಾ ಶಬ್ದ ಕಹೋಹ ಆಗ್ಯಾ ಸತ್ ಸಹೋಹ ಮನೆ ನಿಧಾನ ಲಹೋಹ ತುಖೆ ಸುಮಾಯಿಗೆ ಮೇರೇ ಮನ ಹರಹಾವ್ ಜೀವಿತ ಜೋ ಮರೇಘ ದುತ್ತರ ಸೋ ತರೇಘ ಸಬ್ ಕೀ ರೇನ್ ಹೋಯೇಘ ನಿರ್ಪೌ ಕೌ ಸೋಯೇಘ ಮಿಟೇ ಅಂದೇಸ್ಯಾ ಸಂತ ಉಪದೇಸ್ಯಾ ಮೇರೇ ಮನ ಜಿ ಜನ ನಾಮ ಸುಖ ತೇಸ ನಿಕಟ ನ ಕದೇ ದುಃಖ ಜೋ ಹರ ಹರ ಜ ಸುನೇಘ ಸಬ್ ಕೋ ಮನ್ನೇಘ ಸಫಲ ಸು ಆಯಾ ನಾನಕ ಪ್ರಪಾಯಾ ಮೇರೇ ಮನ ಆಸಾವರಿ ಮಹಲ್ಲಾ ಪಂಜವಾ ಮೇರ ಹರ್ಜ ಗಾಯೇ ಹಾ ಪರಮ ಪದ ಪಾಯೇ ಹಾ ಹುಆರಾ ಜೋ ಬಿದ್ದೇ ಹಾ ತಾ ಕೋ ಸಗಲ ಸಿದ್ದೇ ಹಾ ಅನದನ ಜಾಗ್ಯಾ ಹಾ ನಾನಕ ಬಡ ಭಾಗ್ಯಾ ಮೇರೇ ಮನ ಹರಹಾವ್ ಸಂತ ಭಗತ ಹೋಯೇ ಹಾ ದುರ್ಮದ ಖೋಯೇ ಹಾ ದಾಸ ರೇನ ಹೋಯೇ ಹಾ ವ್ಯಾಪೇ ದುಃಖ ನ ಕೋಯೇ ಹಾ ಭಗತಾ ಶರಣ ಪರ ಹಾ ಜನ್ಮ ನಾ ಕದೇ ಮರ ಹಾ ಅಸ್ತ್ರ ಸೇ ಪಯೇ ಹಾ ಹಾರ ಹಾರ